0: ಸಾಧನ. ಆದರೆ ಕಾರ್ಯಕ್ರಮರು ಭಗತ ಟೋರಿಯು ಹೆಪ್ಪೂರು. ಆದರೆ ಕಾರ್ಯಕ್ರಮರಿ ಪ್ರಸ್ತುತಿಗೆ ನಿರಾಜ ಇಸ್ಲಾಮ್ ರೋಡ್ ಓರ್ ಸಂಯೋಜನ ಕರೆಯುವ ಮನೀಸ್ ಕುಮಾರ್ ಸೋಲಂಕಿ ಆಜ ಆಪರೆ ಸಾಥೆ ಮೇ ಹಾದ ರೇಡಿಯೋ ಸಾಥಿ ಮಾರೋ ನಾಮ ದೇವಿ ಸಿಂಗ್ ಓರ ಮಾರೆ ಸಾಥೆ
1: ಸದ್ಯ ಮೇ ಆಪ್ ರೇಡಿಯೋ ಸಾಥಿ ರಘುವೀರ್ ಸಿಂಗ್
0: ಸದನ ಆಪ್ ಫೇರ್ ಮಿಲಾ ಬುಧವಾರ ದಿನ ಜಡ್ ತಕ ಆಮಾನ ದಿ ರಹೋ ಸಿಖ್ ರಾಮ್ ರಾಮ್ ಸಾ.